0: ಯಾತ್ರೆಗೆ ಸಂಗೀತಮಯ ಹೋರಾವ ಸಂಗತರು ಎಫ್ಎಂ ತರಂಗಮಾಲಾ 92.3 ಗುವನಿ ಅದ 2026 ವರ್ಷರೇ ಪೊಸನ್ ಮಾಸೆ 11 ಬೃಹಸ್ಪತಿಯಿಂದ ನಿರ್ಮಲ ಬುದ್ಧ ದರ್ಶನೆಯ ವೆಡಮ ಕರವು ದಿನೆ ಪೊಸನ್ ಪೋವೆದ ಇದಿರಿಯೇದಿ ಎಮ ಪೊಸನ್ ಪೋವೆ ಲಂಗಾವಿನವ ತವತ್ ಬೃಹಸ್ಪತಿಯಿಂದ ರಾತ್ರಿಯಕ ಸದುರು ಹೋರಾವಕ್ ಉಬಹ ಗತ ಕರನಟೈ ಅಪಿ ಮೇ ಸೂದಾನ ವನ್ನಿ ಎವಿನುವೆನ್ ಸಂದತರು ತುಲಿಂ ಉಬಹ ಏಕ್ವನ ಮಮ ಧರ್ಮಪಾಲ ಕುಟಿಕಾರಗಿ ಸುಪ್ರತು ಸೆನೆಹಸೆ ಯುತುವ ಪಿಳಿಗಣ್ಣ ಒಬುವ ಆಯುಬೋವನ್
1: ಆಯುಬೋವನ್ ಮಮ ಗಾಮಿನಿ ನಾರಾಯಣ ಪನಹ